ಪಾಪಕ್ಕೆ ದುಃಖ ಮಿಟಿ ಏತ ರಾಮನ. ಭವ ಸಮುದ್ರ ಸುಖದ ನಾವ ಏಕ ರಾಮ. ಭವ ಸಮುದ್ರ ಸುಖದ ನಾವ